ಮಾಡೇ ಅವಶ್ಯ ಗೆನ ಗಿನ್ನ ಸೋರಿನ್ ಗುಲಿ ಸವೇನ ಗಿನ್ ಸೋರಿನ್ ವಚೆ ಅವಶ್ಯ ಮಿಟಿ ಸರ ಶೇ ಮಸ್ತ್ ಸಾಂಗ್ ಪ ಲೇಖಾ ಜೋ ಕೋ ಬಿನಾ ಮೋ ವರ್ಕ್ಷಿ ವೈಸ ಸ್ತರ್ ಗೆ ಕೆ ಮೋ ಸ್ತರ್ ಗೆ ಮೋ ಮುಖಾಂ ಪಡೆ ದಿ ಸೈಡ್ ಡೇರು ಜುತ ಮನ ಅಜ ಸ್ತರ್ ಗೆ ಮೋ ಪಡೆ ಸೈಡ್ ಬೇಹದ ಮನ ಯೋ ಜಹಾನ್ ಮನ ಡೇರು ಜುತ ಬೇಹದ ಮನ ಯೋ ಜಹಾನ್ ಮನ ಪ್ರೋಗ್ರಾಮ್ ಶೇ ಮೆಸೇಜ್ ಕೋಲೆ ಬೇಹದ